ದಡಕ್ಕೆ ಮಾಡವಾದಯ್ಯ ಗಹಜಡ ಮಕಚರೇ ದಾದಾಕೆ ಮಾಡೇವಾದಯ್ಯ ದಾದಾಕೆ ಮಾಡೇವಾದಯ್ಯ